ಹರಿ ಭಗತ್ ಲಹರಿ ವರ ಪಡುವಳ ಪಕಡಿ ಬಂದಿ ಬಲ್ ಪಕಡಿ ಮತ್ತೆ ಗಾಜರು ಮುಳಾನ್ಕೆ